0: ಪನವಡಿಯಾ ತೋ ಕನ್ಯಾ
1: ಉಳು ಬೈಸಿ ಪನವಡಿಯಾ ತೋ ಕನ್ಯಾ
0: ರಾಮ ಉಳು ಉಳು ಬೈಸಿ ಪನವಡಿಯಾ ತೋ ಕನ್ಯಾ ಅರೆ ಬೀಳಾಕೆ ಸಬ್ ರಸ ಲೇ ಲಿಯಾ ದೇವಿ.